ಮಾಂಛಾನ್ನ ವಿರ್ಹರುಲಾಯಿ ತಾಹಿ ಹನುಮನ್ ಹೇ ವೀರಹೋ ಪರತರಿ ಸೀತಾಜಿ ಕನ ಬೆಡದಛು ಮಹಿಳೆ ಜಾಂಛು ಬಡ ಬೇಗರಿ ತಾತಿ ಜನ್ಪನಿ ರಾಮ ಕಾ ಸ್ಮರಣಲೆ ಸಂಸಾರ ಪಾರ ತರ್ಛತ ರಾಮ ಕೈ ಕಾಮ ನಿಮಿತ್ತ ಔಠಿ ಸಗಲಿ ಜಾಂಛು ದೂತೈ ಹೌಮತ ಕ್ಯಾಡರ ಛ್ಯಾರ ಸಮುದ್ರ ತರ್ನ ಸಹಜೈ ಪೌಚನ್ ಶ್ರೀಲಂಕಾ ಬನೀ

ಶರೀರಂ ಗೃಹಂ ಪೂಜಾ ತೇ ವಿಷಯೋಪಭೋಗ ರಚನ ನಿಂದ್ರಾ ಸಮಾಧಿ ಸ್ಥಿತಿ ಸಂಸಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ ಕರ್ಮಂ ಕರೋಮಿ ತತ್ತದಖಿಲಂ ಸಂಭೋ ತತಾರಾಧನಂ ಕರ್ಣಚರಂ ಕೃತಂ ವಾ ಕಾಯಕಂ ಕರ್ಮ ಜಂಬಾ ಶರಣನಯನ ಜಂಬಾ ಮಾನಸಾಪರಾಧಂ ವಿಹಿತಮವಿಹಿತ